0: ಹಾಕಲ್ಲ. ಡೈಲಸ ಡೈಲಸ ಡೈಲಸ ಡೈಲಸ ಮರಮಂಪ ಡೈಲಸ ಅಮ್ಮಲಗಿಂಪ ಡೈಲಸ ಅದಿ ಕರ್ತಪುಳ್ಳ ಡೈಲಸ ಹೇ ಸಂಬಗಮೆ ಡೈಲಸ ಹೇ ಸಬತಪುಳ್ಳ ಡೈಲಸ ಸಿಂಗಾರಿಗೆ ಡೈಲಸ
1: ಲಲಕು ಡೋಲ್ ಡಪ್ಪಿಮ ಕಣ್ಣೆ ಗಂಗಮ್ಮವೋ ಇಡುಪ ಸುತ್ತಿ ತಿರುಪಿ ಪಾರಮ್ಮ ಎಣ್ಣೆಲ್ಲಾಮ ಬೆಳಕು ಎರಿಯುಮ ಕಣ್ಣೆ ಗಂಗಮ್ಮ ಮರ ಇಳುಕ್ಕಿರ ಕೈಯ ಪಾರಮ್ಮ.